0: ಸ್ವರೂಪಿ
1: ತುಮ ಕರು ಶಿಖೋ ಬಾರ ಶಿಖ ಸಂಗರು
0: ಸಕಲ ಮಲೇಶ್ವರೋ
1: ಶರಣಿ ಪರಿತನ ಕೀ

ಮಹಲ್ಲ ಬೆಲ್ಲ ಸಚ್ಚೇತರಿ ಖಡ ಸತ್ಯ ಪ್ರಮಾಣ ಸಚ್ಚೇತರಿ ಸಚ್ಚಯಾಕಾರ ಸಚ್ಚೇತರಿ ಕರ್ಣ ಸರ್ವಿಚಾರ ಸತ್ಯ ಧರ್ಮ ಸತ್ಯ ದೇವಾನ್ ಸತ್ಯ ಹಂಸ.